ಓಂ ಗಂಗೇ ಸಂಯಮನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸ್ನಾನಾರ್ಥಂ ಪ್ರತಿ ಗೃಹ್ಯತಾಂ ಕಾಶಿ ಭಾಗೀರಥಿ ಸರ್ವತೀರ್ಥಾತಿ ಜಲಂ ಸನ್ನಿಧ್ಯೋ ಕುರು ಓಂ ಶ್ರೀನಾರಾಯಣ ನಮಃ ಶ್ರೀ ಪಶುಪತ್ಯೈ ನಮಃ ಶ್ರೀ ಗಂಗಾಧರಾಯ ನಮಃ ಜಟಾಧರಾಯ ನಮಃ ಓಂ ಅಷ್ಟಾಂಗಲಿಂಗಾಯ ನಮಃ ಓಂ ಶ್ರೀ ಸದಾಶಿವಾಯ ನಮೋ ನಮಃ ಓಂ ಲಿಂಗಾಷ್ಟಕಾಯ ನಮೋ ನಮಃ ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ಪಾನಿ ಓರ್ ಓಕೆ ತಿಲಕ್ ತಿಲಕ್ ಕರ್ನಾ ಭಸ್ಮ ಕಾ ಅಚ್ಛೆ ಸೆ ತಿಲಕ್ ಕರ್ಗೆ ಹರಿಃ ಓಂ ಚಂದನಂತು ಮಹತ್ಪುಣ್ಯಂ ಪವಿತ್ರಂ ಭಾವನಾಸನಂ ಆಪದಂ ಹರತಿ ನಿತ್ಯಂ ಲಕ್ಷ್ಮೀ ತಿಷ್ಠತು ಸರ್ವದಾ ಓಂ ಸದಾಶಿವಾಯ ನಮಃ ಸಾಂ